0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ. ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್.
1: ಭಕ್ತಿ ಸಂಗೀತದ ಈ ಹೊತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯರೇ, ನಿಮಗೆಲ್ಲ ಈ ಮೊದಲ ಗೀತೆಯೊಂದಿಗೆ ಸ್ವಾಗತ. ಪುರಂದರದಾಸರ ರಚನೆ ಏಳುತ್ತ ಗೋವಿಂದಗೆ ಕೈಯ ಮುಗಿವೆ, ರಾಧಾ ಜಯಲಕ್ಷ್ಮಿಯವರ ದನಿಯಲ್ಲಿ ಕೇಳೋಣ. ವೆಲ್ಕಮ್ ಟು ಡಿವೋಷನಲ್ ಮ್ಯೂಸಿಕ್ ಪ್ರೋಗ್ರಾಮ್. ಟುಡೇ ವಿ ಬ್ರಿಂಗ್ ಯು ಆಸ್ ದ ಫಸ್ಟ್ ಸಾಂಗ್ ಏಳುತ್ತ ಗೋವಿಂದಗೆ ಕೈಯ ಮುಗಿವೆ, ಎ ಕಾಂಪೋಸಿಷನ್ ಆಫ್ ಪುರಂದರದಾಸ, ಪ್ರೆಸೆಂಟೆಡ್ ಬೈ ರಾಧಾ ಜಯಲಕ್ಷ್ಮಿ.

ಎಂ ವೆಂಕಟೇಶಾಚಾರ್ ಹಾಡಿದ್ದಾರೆ. ಅಕ್ಕ ಮಹಾದೇವಿಯವರ ರಚನೆ ಉಸಿರಿನ ಪರಿಮಳವಿರಲು. ಲಿಸನ್ ಟು ಎಂ ವೆಂಕಟೇಶಾಚಾರ್ ಹೂ ಹ್ಯಾಸ್ ಪ್ರೆಸೆಂಟೆಡ್ ಅಕ್ಕ ಮಹಾದೇವಿಸ್ ಕಾಂಪೋಸಿಷನ್ ಉಸಿರಿನ ಪರಿಮಳವಿರಲು.

ವ್ಯಾಸರಾಯರ ರಚನೆ ಆ ರಂಜಿನಿ ಅವರ ಸ್ವರದಲ್ಲಿ ಕೇಳೋಣ. ಎಂದಿಗಾದರೂ ಒಮ್ಮೆ ಕೊಡು ಕಂಡ್ಯ ಹರಿಯೇ. ಲಿಸನ್ ಟು ವ್ಯಾಸರಾಯಸ್ ಕಾಂಪೋಸಿಷನ್ ಇನ್ ದ ವಾಯ್ಸ್ ಆಫ್ ಆರ್ ರಂಜಿನಿ. ಎಂದಿಗಾದರೂ ಒಮ್ಮೆ ಕೊಡು ಕಂಡ್ಯ ಹರಿಯೇ.

ನರಸಿಂಹ ನಾಯಕವರ ದನಿಯಲ್ಲಿ ಕೇಳೋಣ ಪುರಂದರದಾಸರ ಈ ರಚನೆ. ಸುಂದರ ಮೂರ್ತಿ ಮುಖ್ಯ ಪ್ರಾಣ ಬಂದ ಮನೆಗೆ. ಲಿಸನ್ ಟು ನರಸಿಂಹ ನಾಯಕ್ ಪ್ರೆಸೆಂಟಿಂಗ್ ಪುರಂದರದಾಸಾಸ್ ಕಾಂಪೋಸಿಷನ್ ಸುಂದರ ಮೂರ್ತಿ ಮುಖ್ಯ ಪ್ರಾಣ ಬಂದ ಮನೆಗೆ.

ಎಂಆರ್ ಮಂಜುಳಾ ಅವರ ಸ್ವರದಲ್ಲಿ ಸಕಲೇಶ ಮಾದರಸ ಅವರ ರಚನೆ ಮೂಡಿಬರುತ್ತಿದೆ. ಮೃತಿಕೆ ಒಂದರಲ್ಲಿ ಆದ ಬಾಂಡದಂತೆ. ಲಿಸನ್ ಟು ಎಂಆರ್ ಮಂಜುಳಾ ಪ್ರೆಸೆಂಟಿಂಗ್ ಸಕಲೇಶ ಮಾದರಸಾಸ್ ಕಾಂಪೋಸಿಷನ್ ಮೃತಿಕೆ ಒಂದರಲ್ಲಿ ಆದ ಬಾಂಡದಂತೆ.

ಪುರಂದರದಾಸರ ರಚನೆ. ದನಿ ನೀಡಿದ್ದಾರೆ ಶಾಂತಾ ಜೈತೀರ್ಥ ಮತ್ತು ಸಂಗಡಿಗರು. ಗಂಗಾ ಜನನಿಯೇ ನಿನ್ನನ್ನು ಪೂಜಿಸೆ. ಲಿಸನ್ ಟು ಶಾಂತಾ ಜೈತೀರ್ಥ ಅಂಡ್ ಪಾರ್ಟಿ ಪ್ರೆಸೆಂಟಿಂಗ್ ಪುರಂದರದಾಸಾಸ್ ಕಾಂಪೋಸಿಷನ್ ಗಂಗಾ ಜನನಿಯೇ ನಿನ್ನನ್ನು ಪೂಜಿಸೇ.

ಕೆಜಿ ಕನಕಲಕ್ಷ್ಮಿ ಹಾಡಿದ್ದಾರೆ ಬಸವೇಶ್ವರ ಅವರ ಈ ರಚನೆ ವಿಷಯವೆಂಬ ಅಸುರನಿನ್ನು ಲಿಸನ್ ಟು ಕೆಜಿ ಕನಕಲಕ್ಷ್ಮಿ ಪ್ರೆಸೆಂಟಿಂಗ್ ಬಸವೇಶ್ವರ ಕಾಂಪೋಷನ್ ವಿಷಯವೆಂಬ ಅಸುರನಿನ್ನು

ಕಾರ್ಯಕ್ರಮದ ಕಡೆಗೆ ಕೇಳೋಣ. ಎಂ ವೆಂಕಟೇಶಾಚಾರ್ ಮತ್ತು ಕೆಜಿ ಕನಕಲಕ್ಷ್ಮಿಯವರ ಸ್ವರದಲ್ಲಿ ಕನಕದಾಸರ ರಚನೆ ನೆನೆಯಬಾರದೆ ಮನವೇ ಪರಮ ಪಾವನನ. ಲಿಸನ್ ಟು ಎಂ ವೆಂಕಟೇಶಾಚಾರ್ ಅಂಡ್ ಕೆಜಿ ಕನಕಲಕ್ಷ್ಮಿ ಪ್ರೆಸೆಂಟಿಂಗ್ ಕನಕದಾಸಾಸ್ ಕಾಂಪೋಸಿಷನ್ ನೆನೆಯಬಾರದೆ ಮನವೇ ಪರಮ ಪಾವನನ.

0: ಪ್ರಿಯ ಕೇಳುಗರೆ, ಇಂದಿನ ಭಕ್ತಿ ಸಂಗೀತದ ಕಾರ್ಯಕ್ರಮ ನೀವಿದುವರೆಗೂ ಕೇಳಿದ್ದು ಬೆಂಗಳೂರು ಆಕಾಶವಾಣಿ ಕೇಂದ್ರದ ಅರ್ಪಣೆ. Dear listeners, the devotional music program you just heard is a contribution of Akashwani Bengaluru, Anytime Indian Music.
1: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ. ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್. ಅಮೃತ ಗುರುಕುಲ ಸಂಗೀತ ಪಾಠ. ಹೇಳಿಕೊಡುತ್ತಾರೆ ಅರ್ಚನಾ ಎ ಕುಲಕರ್ಣಿ, ಭಾಗವಹಿಸುವ ವಿದ್ಯಾರ್ಥಿನಿ ಅಂಜನಾ ಎನ್ ಮೂರ್ತಿ.
2: ನಮಸ್ಕಾರ ಮೇಡಮ್.
3: ನಮಸ್ಕಾರ ಅಂಜನಾ. ಇವತ್ತಿನ ಒಂದು ತರಗತಿಯಲ್ಲಿ ನಾವು ಪ್ರಾಣೇಶ ದಾಸರ ಒಂದು ಕೃತಿನ ಕಲಿತಾ ಇದ್ದೀವಿ.
2: ಸರಿ,
3: ಅದು ಸೋಹನಿ ರಾಗದಲ್ಲಿದೆ.
2: ಸರಿ ಮ್ಯಾಮ್.
3: ನಾನು ಮೊದಲೇದಾಗಿ ನಿಮಗೆ ಪ್ರಾಣೇಶ ದಾಸರ ಬಗ್ಗೆ ಸ್ವಲ್ಪ ವಿವರಣೆನ ಕೊಡ್ತೀನಿ, ಆಮೇಲೆ ರಾಗದ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀನಿ, ಆಮೇಲೆ ಸಾಹಿತ್ಯ ಆದಮೇಲೆ ಮತ್ತೆ ಹಾಡಲಿಕ್ಕೆ ಹೇಗೆ ಹಾಡಬೇಕು ಅನ್ನೋದು ಹೇಳ್ಕೊಡೋದು. ಈ ಥರ ಇದೆ. ಮೊದಲನೇದಾಗಿ ಪ್ರಾಣೇಶ್ ದಾಸರು, ಇವರ ಹೆಸರು ತುಂಬ ಪರಿಚಿತ ಇದೆ ದಾಸ ಸಾಹಿತ್ಯದಲ್ಲಿ. ಇವರು ಮಾನವೀಯ ಮುನಿಪುಂಗವ ಶ್ರೀ ಜಗನ್ನಾಥ ದಾಸರ ಶಿಷ್ಯರು. ಯಾಕಂದರೆ ಜಗನ್ನಾಥ ದಾಸರ ಹೆಸರು ಎಲ್ಲರೂ ಕೇಳಿದ್ದಾರೆ, ಎಲ್ರಿಗೂ ಗೊತ್ತವ್ರದ್ದು. ಯಾಕಂದರೆ ಹರಿಕಥಾಮೃತ ಸಾರ ಅನ್ನುವಂಥ ಒಂದು ಮಹಾನ್ ಗ್ರಂಥ ಬರೆದಿರುವಂಥ ಅಪರೋಕ್ಷ ಜ್ಞಾನಿಗಳು ಅವರ ಶಿಷ್ಯರು ಇವರು ಪ್ರಾಣೇಶ ದಾಸರು. ಅವರಿಂದಾನೇ ಇವರು ಪ್ರಾಣೇಶ ವಿಠಲ ಅನ್ನುವಂಥ ಒಂದು ಅಂಕಿತವನ್ನು ಪಡಿತಾರೆ. ಆಮೇಲೆ ಸುಮಾರು ಕೃತಿಗಳನ್ನ ಕನ್ನಡ ಸಾಹಿತ್ಯ ಅಷ್ಟೇ ಅಲ್ಲ, ಅವರು ಸಂಸ್ಕೃತ ಪಂಡಿತರು ಕೂಡ ಆಗಿದ್ರು ಅವರು. ಯಾಕಂದರೆ ಜಗನ್ನಾಥ ದಾಸರು ಕೂಡ ತುಂಬ ದೊಡ್ಡ ಸಂಸ್ಕೃತ ಪಂಡಿತರಾಗಿದ್ದರು. ಅವರಿಗೆ ಕನ್ನಡದಲ್ಲಿ ಬರೆಯೋದು ಅಷ್ಟು ಇದು ಇರಲಿಲ್ಲ, ಅವ್ರಿಗೆ ಮೊದಲು ಅಭ್ಯಾಸ ಇರಲಿಲ್ಲ. ಆಮೇಲೆ ಸಂಸ್ಕೃತದಲ್ಲೇ ಸಾಕಷ್ಟು ಗ್ರಂಥಗಳನ್ನ ಬರೆದಿದ್ದಾರೆ. ಆದರೆ ಆಮೇಲೆ ಅವ್ರಿಗೆ ವಿಜಯದಾಸರಿಂದ ಪ್ರೇರಣೆ ಆಗಿಬಿಟ್ಟು ಅವ್ರಿಗೇನಾಗುತ್ತೆ ಕನ್ನಡದಲ್ಲಿ ರಚಿಸಬೇಕು ಅನ್ನುವಂಥ ಒಂದು ಆಜ್ಞೆ ಆಗುತ್ತೆ ಅವ್ರಿಗೆ. ಅದಕ್ಕೆ ಅವರು ಕನ್ನಡದಲ್ಲಿ ರಚಿಸಿ ಹರಿಕಥಾಮೃತ ಸಾರನೂ ಬರೆದು, ಅದೇ ಥರ ಇವರು ಪ್ರಾಣೇಶ್ ದಾಸರು ಕೂಡ ಸಂಸ್ಕೃತ ವಿದ್ವಾಂಸರಿಗೆ ಸಾಕಷ್ಟು ಗ್ರಂಥಗಳನ್ನ ಬರೆದಿದ್ದಾರೆ. ಅವರಿಗೆ ಜಗನ್ನಾಥ ದಾಸರು ಅನುಗ್ರಹ ಮಾಡಿಬಿಟ್ಟು ಅಂಕಿತ ಕೊಟ್ಬಿಟ್ಟು ನೀವು ದಾಸ ಸಾಹಿತ್ಯವನ್ನು ಮುಂದುವರಿಸ್ಕೊಂಡು ಹೋಗಿ ಅಂತ ಆಜ್ಞೆ ಮಾಡಿದ್ದಕ್ಕೆ ಅವರು ಸಾಕಷ್ಟು ಗೀತೆಗಳನ್ನ ಬರೆದಿದ್ದಾರೆ. ತುಂಬ ಮಹಾಮಹಿಮರು, ಮತ್ತು ಅವರು ಕೂಡ ಅಪರೋಕ್ಷ ಜ್ಞಾನಿಗಳು. ಅಂಥವ್ರು ಇವತ್ತೊಂದು ನಾವು ಕೃತಿನ ನಾನು ನಿಮಗೆ ಕಲಿಸ್ತಾ ಇದ್ದೀನಿ. ಅದು ಸೋಹನಿ ರಾಗದಲ್ಲಿದೆ.
2: ಸರಿ
3: ಮ್ಯಾಮ್. ಪ್ರಾಣೇಶ್ ದಾಸರ ಬಗ್ಗೆ ಸ್ವಲ್ಪ ಇಷ್ಟು ಗಮನ ಇಟ್ಕೋಬೇಕು, ಯಾಕಂದರೆ ನೆನಪಿಟ್ಕೋಬೇಕು ಯಾರು ಬರೆದಿರೋದು ಅಂತ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈಗ ಸೋಹನಿ ರಾಗ, ಸೋಹನಿ ಇದು ಹಿಂದೂಸ್ತಾನಿ ಶೈಲಿಯಲ್ಲಿ ಸೋಹನಿ ರಾಗ ಉತ್ತರಾಂಗ ಪ್ರಧಾನವಾದಂಥ ರಾಗ. ಇದು ಇದನ್ನು ಎಲ್ಲರೂ ಮಧ್ಯರಾತ್ರಿಯ ನಂತರನೇ ಹಾಡ್ತಾರೆ. ಇದನ್ನ ಶಾಸ್ತ್ರೀಯ ಸಂಗೀತ ವಿಭಾಗದಲ್ಲಿ ಹೇಳಬೇಕು ಅಂದರೆ ಇದನ್ನ ಮಧ್ಯರಾತ್ರಿಯ ಮಾರ್ವ

0: ಥಾಟ್ನಲ್ಲಿ ಹುಟ್ಟಿರುವಂಥ ರಾಗ. ಈ ರಾಗದಲ್ಲಿ ಪಂಚಮ ವರ್ಜ ಇದೆ. ಅದಕ್ಕೆ ನಿಕಟ ಅಂದರೆ ಪುರಿಯಾ ರಾಗ ಸ್ವಲ್ಪ ನಿಕಟ ಆಗುತ್ತೆ. ಪುರಿಯಾ ರಾಗವನ್ನು ಹಾಡುವಾಗ ನಾವು ಪೂರ್ವಾಂಗ ಪ್ರಧಾನವಾದಂಥ ರಾಗ ಅಂತ ಹೇಳ್ತೀವಿ. ಅದಕ್ಕೆ ಪುರಿಯಾ ರಾಗನ ಉತ್ತರಾಂಗ ಪ್ರಧಾನವಾಗಿ ಹಾಡಿಬಿಟ್ರೆ ನಮಗೆ ಸೋಹನಿ ರಾಗದ ಒಂದು ಅನುಭವ ಬರುತ್ತೆ, ಹಾಡಬೇಡಿ ಅಂತ ಹೇಳ್ತಾರೆ. ಅದೇ ರೀತಿ ಇದನ್ನು ನಾವೀಗ ಉತ್ತರಾಂಗ ಜಾಸ್ತಿ ನಾವು ನಮ್ಮದು ಒಂದು ವಿಸ್ತಾರ ಮಾಡೋದೆಲ್ಲ ಉತ್ತರಾಂಗದಲ್ಲೇ ಮಾಡಬೇಕಾಗತ್ತೆ. ಆರೋಹದಲ್ಲಿ ರಿಷಭ ವರ್ಜ ಇದೆ ಇದರೊಳಗೆ. ಆದರೂ ಕೂಡ ಈ ಸುಗಮ ಸಂಗೀತದಲ್ಲಿ ಕೆಲವೊಂದು ಸಾರಿ ಬಳಸಿದರೂ ಏನು ತಪ್ಪಿಲ್ಲ. ಶಾಸ್ತ್ರೀಯವಾಗಿ ಹೇಳಬೇಕಂದ್ರೆ ಇದರ ರಿಷಭ ವರ್ಜವಾಗಿದೆ ಇದರೊಳಗೆ. ಆಮೇಲೆ ಕೋಮಲ ರಿಷಭ ಮತ್ತು ತೀವ್ರ ಮಧ್ಯಮದ ಪ್ರಯೋಗ ಇದೆ ಈ ರಾಗಕ್ಕೆ. ಅದೇ ಒಂದು ಆ ರಾಗದ ಒಂದು ಭಾಸವನ್ನು ಕೊಡ್ತದೆ ನಮಗೆ, ಕೋಮಲ್ರಿ ಮತ್ತು ತೀವ್ರ ಮಧ್ಯಮ. ವಾದಿ ದೈವತ, ಸಂವಾದಿ ಗಾಂಧಾರ. ಸಮಯ ನಾನು ಹೇಳಿದಾಗೆ ಇದೆ ಮಧ್ಯರಾತ್ರಿಯ ನಂತರ ಹಾಡುವಂಥ ತುಂಬ ಒಂದು ಗಂಭೀರವಾದಂಥ ರಾಗ. ಔಢವ ಷಾಢವ ಜಾತಿ. ಔಢವ ಅಂದರೆ ಐದು ಸ್ವರಗಳಿರುವಂಥ ಒಂದು ರಾಗ, ಷಾಢವ ಅಂದರೆ ಆರಸು. ಹೋಗುವಾಗ ನಿಮಗೆ ಆರೋಹದಲ್ಲಿ ಐದು ಸ್ವರಗಳು ಬರುತ್ತೆ, ರೇ ನಿಮಗೆ ಅವರೋಹದಲ್ಲಿ ಬರೋದನ್ನ ಷಾಢವ ಅಂತ ಹೇಳ್ತೀವಿ. ಇದು ತುಂಬ ಸುಂದರವಾದಂಥ ರಾಗ, ಭಕ್ತಿಗೀತೆಗಳನ್ನ ಹಾಡ್ತಾರೆ ಮತ್ತು ಸಾಕಷ್ಟು ಜನಪ್ರಿಯವಾದಂಥ ರಾಗ ಇದು, ಎಲ್ಲರೂ ಬಳಸುವಂಥ ರಾಗ. ಈ ರಾಗದ ಬಗ್ಗೆ ನಿಮಗೆ ವಿವರಗಳು ಸಿಕ್ಕಿದೆ ಅನ್ಸುತ್ತೆ.
1: ಹೌದು ಮ್ಯಾಮ್.
0: ಅದರ ಆರೋಹ ಮತ್ತು ಅವರೋಹ ಹೇಳ್ತೀವಿ.

0: ಇದ್ರಾಗ ನಮ್ಮ ವಿಸ್ತಾರ ಆಲಾಪಗಳೇನೇ ಇದ್ರೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಉತ್ತರಾಂಗ ಪ್ರಧಾನ ಅಲ್ಲಿ ಮಾಡ್ಬೇಕು ನಾವು ಜಾಸ್ತಿ ಸ್ವಲ್ಪ ಜಾಸ್ತಿ ಹೊತ್ತು ನಿಲ್ಬಾರ್ದು ಇಷ್ಟೇ ಇದರೊಳಗೆ ಅದು ಒಂದು ಇದು ಪೂರ್ವಾಂಗದಲ್ಲಿ ಇಷ್ಟೇ ಅದೊಂದು ರೂಲ್ಸ್ ಇದೆ ಈ ರಾಗ ಮತ್ತು ಪುರಿಯ ಎರಡು ವಿರುದ್ಧವಾಗಿರುವಂಥ ರಾಗಗಳು ಇದರಲ್ಲಿ ನಾನು ಕಾಯೆ ನಿನ್ನ ಪದ ತೋಯಜ ಕೆರಗು ಅಂತ ಒಂದು ಪ್ರಾಣೇಶ್ ದಾಸರ ಕೃತಿ ಇದು ಲಕ್ಷ್ಮೀ ದೇವಿಯನ್ನು ಕುರಿತಂಥ ಹಾಡು ಕಾಯೆ ನಿನ್ನ ಪದ ತೋಯಜ ತೋಯಜನ್ ತೋಯಜ ಅಂದರೆ ಕಮಲ ಕಮಲ ತೋಯ ಅಂದರೆ ನೀರು ಅಜ ಅಂದರೆ ಹುಟ್ಟು ಅಂತ ಅರ್ಥ ನೀರಿನಲ್ಲಿ ಹುಟ್ಟಿರುವಂಥದ್ದು ಕಮಲ ತೋಯಜ ಕೆರವು ನಿನ್ನ ಪಾದ ಕಮಲಗಳಿಗೆ ಎರುಕ್ತೀನಿ ಅಂತ ಲಕ್ಷ್ಮೀದೇವಿಯನ್ನು ಕುರಿತು ಒಂದು ಸ್ತೋತ್ರ ಮಾಡಿದ್ದಾರೆ ಇದರೊಳಗೆ ಮಾಯಾದೇವಿ ಅಂದರೆ ಅದು ಒಂದು ಲಕ್ಷ್ಮಿ ಹೆಸರು ಅದು ಅವಳೇ ಒಂದು ಮಾಯನ್ನು ಮಾಡ್ತಾಳೆ ಎಲ್ಲರ ಮನಸ್ಸಿಗೆ ಅಂತ ಒಂದು ಇದೆ ಮಾಯಾದೇವಿ ಹರಿಕಾಯ ನಿವಾಸಿ ಹರಿಯ ಒಂದು ವಕ್ಷಸ್ಥಳದಲ್ಲಿ ವಾಸ ಮಾಡ್ತಾ ಅದಕ್ಕೆ ಕಾಯ ನಿವಾಸಿನಿ ವಿಷ್ಣುವಿನ ಕಾಯದಲ್ಲಿ ನೆನೆಸಿರುವಂಥವಳು ಅಂತ ಒಂದು ಕೃತಿ ಇದೆ ಇದು ನೀನು ಈ ಕೃತಿನ ಬರ್ತ್ಕೊಳ್ತೀಯ ಇವತ್ತು ತುಂಬಾ ಚೆನ್ನಾಗಿದೆ ಇನ್ನು ಚರಣಗಳು ತುಂಬಾ ಚೆನ್ನಾಗಿದೆ ಇದು ನಾ ಬರೀ ಪಲ್ಲವಿ ಮಾತ್ರ ಹೇಳಿದ್ದೀಗ ಕಾಯೆ
1: ಕಾಯೆ
0: ನಿನ್ನ
1: ನಿನ್ನ
0: ಪದ
1: ಪದ
0: ತೋಯಜ
1: ತೋಯಜ
0: ಕೆರಗುವೆ
1: ಕೆರಗುವೆ
0: ಕಾಯೆ ನಿನ್ನ ಪದ ತೋಯಜ ಕೆರಗುವೆ ಇದು
1: ಕಾಯೆ ನಿನ್ನ
0: ತಾಯೆ ಇಲ್ಲ ತಾಯೆ ಅಲ್ಲ ಕಾಯೆ
1: ಕಾಯೆ ನಿನ್ನ ಪದ
0: ತೋಯಜ ಕೆರಗುವೆ ಇದು ಮೊದಲನೇ ಒಂದು ಲೈನು
1: ಸರಿ
0: ಮಾಯಾದೇವಿ
1: ಮಾಯಾದೇವಿ
0: ಹರಿ
1: ಹರಿ
0: ಕಾಯ
1: ಕಾಯ
0: ನಿವಾಸೆ
1: ನಿವಾಸಿ
0: ನಿವಾಸಿನಿ ಅಂತ ಕೂಡ ಕೆಲವರು ಹೇಳ್ತಾರೆ ಕಾಯ ನಿವಾಸೆ ಅಂತ ನಾನಿಲ್ಲಿ ತಗೊಂಡಿದ್ದೀನಿ
1: ಸರಿ ಮಾಯಾದೇವಿ
0: ಹರಿ
1: ಕಾಯ
0: ನಿವಾಸೆ ಇದು ಪಲ್ಲವಿ ಇದು ಆಮೇಲೆ ಇದು ನೆಕ್ಸ್ಟ್ ಮೊದಲನೇ ಚರಣ ಬರ್ಕು ಚರಣ ಬರ್ಕೋ ಬುದ್ಧಿಯ ಪ್ರೇರಿಸೆ
1: ಬುದ್ಧಿಯ ಪ್ರೇರಿಸೆ
0: ಪ್ರದ್ಯುಮ್ನನ
1: ಪ್ರದ್ಯುಮ್ನನ
0: ಸತಿ
1: ಸತಿ
0: ಬುದ್ಧಿಯ ಪ್ರೇರಿಸೆ
1: ಬುದ್ಧಿಯ ಪ್ರೇರಿಸೆ
0: ಪ್ರದ್ಯುಮ್ನನ ಸತಿ ಕದ್ದಮ ಜಾಲಯೆ
1: ಕದ್ದಮ
0: ಜಾಲಯೆ
1: ಜಾಲಯೆ
0: ಭದ್ರ ಶರೀರೆ
1: ಭದ್ರ ಶರೀರೆ
0: ಕದ್ದಮ ಜಾಲಯೆ
1: ಕದ್ದಮ ಜಾಲಯೆ
0: ಭದ್ರ ಶರೀರೆ
1: ಭದ್ರ ಶರೀರೆ
0: ಇದು ಮೊದಲನೇ ಒಂದು

0: ಚರಣ
1: ಮೊದಲನೇ ಚರಣ ಮುಗಿತ ಮ್ಯಾಮ್
0: ಹಾ ಮೊದಲನೇ ಚರಣ ಮುಗಿತು ಇದು ಇನ್ನೊಂದ್ಸರಿ
1: ಬುದ್ಧಿಯ ಪ್ರೇರಿಸೆ
0: ಪ್ರದ್ಯುಮ್ನನ ಸತಿ ಇದು ಮೊದಲನೇ ಚರಣದಲ್ಲಿ ಮೊದಲೇ ಲೈನ್ ಇದು ಓಕೆ ಆಮೇಲೆ ಕದ್ದಮ ಜಾಲಯೆ
1: ಭದ್ರ ಶರೀರೆ
0: ಇದು ಮೊದಲನೇದು ಚರಣ ಮುಗೀತು ಮತ್ತೆ ಎರಡನೇ
1: ಬರ್ಕೊಂಡ್ಬಿಡ್ಲಾ
0: ಇಂಗಡಲಾತ್ಮಜೆ ಅಂಗನೆ ಕುಲಮಣಿ ಇಂಗಡಲಾತ್ಮಜೆ
1: ಅಂಗನೆ
0: ಕುಲಮಣಿ ರಂಗನ
1: ಪದಕಂಜ
0: ಭೃಂಗೆ
1: ಸರೋರುಹೆ
0: ಏನ್ ಬರ್ಕೊಂಡಿದ್ಯಾ
1: ಸೆಕೆಂಡ್ ಲೈನ್ ಇನ್ನೊಂದ್ಸಲ ಹೇಳಿವ
0: ರಂಗನ ಪದಕಂಜ ಭೃಂಗೆ
1: ಸರೋರುಹೆ ಇಂಗಡ ಲಾತ್ಮಜೆ ಅಂಗನೆ
0: ಕುಲಮಣಿ
1: ರಂಗನ ಪದ ಕಂಜ ಭೃಂಗೆ
0: ಸರೋರುಹೆ ಭೃಂಗೆ ಅಂತ ಭೃಂಗ ಅನ್ನೋದನ್ನ ಅವರು ಲಕ್ಷ್ಮೀದೇವಿಗೆ ಭೃಂಗೆ ಅಂತ ಹೇಳಿದ್ದಾರೆ ಒಳ್ಳೆ ಒಳ್ಳೆ ಪದವನ್ನು ಯೂಸ್ ಮಾಡಿದ್ದಾರೆ ನಾವು ಸ್ತ್ರೀಲಿಂಗ ಪುಲ್ಲಿಂಗ ಯೂಸ್ ಮಾಡ್ತೀವಲ್ಲ ಆ ರೀತಿಲಿ ಭೃಂಗೆ ಅಂತ ಅದು ಹೊಸ ಒಂದು ಇದು ಶೈಲಿ ಇದು ಎರಡನೇ ರಂಗನ ಪದಕಂಜ ಅಂದರೆ ರಂಗ ವಿಷ್ಣುವಿನ ಪಾದದಲ್ಲಿ ಪದಕಂಜ ಅಂತಂದರೆ ಪಾದ ಕಮಲ ಮತ್ತೆ ಕಮಲದ ಭೃಂಗ ಅಂತ ಅವಳಿಗೆ ಹೇಳ್ದಂಗೆ ಅಲ್ಲಿಯೇ ಅವಳ ದೃಷ್ಟಿ ಇರುತ್ತೆ ಅವಳ ಗಮನ ಇರುತ್ತೆ ವಿಷ್ಣುವಿನ ಪಾದದಲ್ಲಿ ಅಂತ ಹೇಳ್ದಂಗೆ ರಂಗನ ಪದಕಂಜ ಭೃಂಗೆ ಸರೋರುಹೆ ಎರಡನೇ ಚರಣ ಆಯ್ತಲ್ವಾ ಈಗ ಸ್ವಲ್ಪ ಪಲ್ಲವಿ ಸ್ವಲ್ಪ ಹಾಡಲಿಕ್ಕೆ ಹೇಳ್ತೀನಿ ಓಕೆ

0: ಸರಿ ಅಮ್ಮ.
1: ಇಲ್ಲಿ ಪಲ್ಲವಿಯನ್ನು ಕಲ್ತ್ಕೊಂಡಿವಿ ಇವತ್ತು. ನಾನು ಮುಖ್ಯವಾದ ಸ್ವರಗಳನ್ನ ಹೇಳಿರ್ತೀನಿ, ನಾವು ಮಧ್ಯ ಮಧ್ಯ ನಮಗೆ ನಮ್ಮ ಭಾವ ಇದನ್ನ ನೋಡಿಕೊಂಡು ನಾವು ಅಲ್ಪ ಚೇಂಜ್ ಮಾಡಿಕೊಂಡ್ರು ಕೂಡ ತುಂಬ ಸುಂದರವಾಗಿ ಕಾಣಿಸುತ್ತೆ ಈ ರಾಗ. ಇದರಲ್ಲಿ ಭಕ್ತಿ ಮುಖ್ಯ, ಭಾವ ಮುಖ್ಯ. ಮುಂದಿನ ಒಂದು ತರಗತಿಯಲ್ಲಿ ಮತ್ತೆ ಮುಂದಿನ ಕಲಿಯೋಣ.
0: ನಮಸ್ಕಾರ ಮೇಡಮ್.
1: ನಮಸ್ಕಾರ ಅಮ್ಮ.
2: ಅಮೃತ ಗುರುಕುಲ ಸಂಗೀತ ಪಾಠ ಕೇಳಿದಿರಿ. ಹೇಳಿಕೊಟ್ಟವರು ಅರ್ಚನಾ ಏಕುಲಕರ್ಣಿ, ಭಾಗವಹಿಸಿದ ವಿದ್ಯಾರ್ಥಿನಿ ಅಂಜನಾ ಎನ್ ಮೂರ್ತಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪ್ರಭುದೇವ್ ಸರ್ದಾರ್ ಅವರ ಗಾಯನ ಕೇಳುವಿರಿ. ರಾಗ್ ಮೇಘ್, ಖಯಾಲ್ ವಿಲಂಬಿತ್ ಏಕ್ತಾಲ್ ಗರಜ ಘನ, ಧೃತ್ತಿಂತಾಲ್ ಜರನಾ.
1: ಲಿಸನ್ ಟು ಹಿಂದೂಸ್ತಾನಿ ವೋಕಲ್ ರಿಸೈಟಲ್ ಬೈ ಶ್ರೀ ಪ್ರಭುದೇವ್ ಸರ್ದಾರ್. ರಾಗ್ ಮೇಘ್, ಖಯಾಲ್ ವಿಲಂಬಿತ್ ಏಕ್ತಾಲ್, ಗರಜ ಘನ, ಧೃತ್ತಿಂತಾಲ್ ಜರನಾ.

0: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪ್ರಭುದೇವ್ ಸರ್ದಾರ್ ಅವರ ಗಾಯನ ಕೇಳುತ್ತಿರುವಿರಿ. ಪಕ್ಕವಾದ್ಯದಲ್ಲಿ ತಬಲ ಪಂಡಿತ್ ರಘುನಾಥ್ ನಾಕೋಡ್, ಹಾರ್ಮೋನಿಯಂ ಬಸವರಾಜ್ ಗೋನಾಳ್. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಇನ್ನೀಗ ರಾಗ್ ಛಾಯಾ ನಟ್, ಖಯಾಲ್ ವಿಲಂಬಿತ್ ಏಕ್ತಾಲ್ ಏರಿ ಅಬ್ಗೂಂದ್, ಧೃತ್ತೀನ್ ತಾಲ್ ಗಗರಿ ಮೋರೇ.
1: ಯು ಆರ್ ಲಿಸ್ನಿಂಗ್ ಟು ವೋಕಲ್ ರಿಸೈಟಲ್ ಬೈ ಶ್ರೀ ಪ್ರಭುದೇವ್ ಸರ್ದಾರ್. ಕಂಟಿನ್ಯೂಯಿಂಗ್ ದಿ ಕಾನ್ಸರ್ಟ್ ನೌ ಲಿಸನ್ ಟು ರಾಗ್ ಛಾಯಾ ನಟ್, ಖ್ಯಾಲ್ ವಿಲಂಬಿತ್ ಏಕ್ತಾಲ್ ಏರಿ ಅಬ್ಗೂಂದ್, ಧೃತ್ ತೀನ್ ತಾಲ್ ಗಗರಿ ಮೋರೇ.

0: ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪ್ರಭುದೇವ್ ಸರ್ದಾರ್ ಅವರ ಗಾಯನ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಹಕಾರ ನೀಡಿದವರು ಪಂಡಿತ್ ರಘುನಾಥ್ ನಾಕೋಡ್, ಹಾರ್ಮೋನಿಯಂ ಬಸವರಾಜ್ ಗೋನಾಳ್. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: You are listening to vocal recital by Shri Prabhudev Sardar. He was accompanied on tabla by Pandit Raghunath Nakot, harmonium by Shri Basavaraj Gonhalo.
2: This program is the contribution of Akashwani Dharwad, Anytime Indian Music.

0: ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ ಗಳು.
1: ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಸಂಗೀತ ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ಆಲಿಸೋಣ ರಾಜೇಶ್ ವೈದ್ಯ ಅವರಿಂದ ವೀಣಾವಾದನ. ಮೃದಂಗ ಸಹಕಾರದಲ್ಲಿ ಕಾರೆಕುರುಚಿ ಎನ್ ಮೋಹನರಾಮನ್, ಘಟ ಟಿಎಚ್ ಸುಭಾಷ್ ಚಂದ್ರನ್, ಖಂಜಿರ ತಿನ್ನಿಎಂ ವೈ ಕೃಷ್ಣನ್. ಮೊದಲಿಗೆ ನವರಾಗ ಮಾಲಿಕೆಯಲ್ಲಿ ವರ ಆದಿತಾಳದಲ್ಲಿದೆ, ರಚನೆ ಪಟ್ನಂ ಸುಬ್ರಹ್ಮಣ್ಯ ಅಯ್ಯರ್. ವೆಲ್ಕಮ್ ಟು ಟುಡೇಸ್ ಕರ್ನಾಟಿಕ್ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಂ. ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಂ ವಿ ಬ್ರಿಂಗ್ ಯು ವೀಣಾ ರಿಸೈಟಲ್ ಬೈ ರಾಜೇಶ್ ವೈದ್ಯ. ಅಕಂಪನಿಸ್ ಆರ್ ಆನ್ ದ ಮೃದಂಗಂ ಕಾರೆಕುರುಚಿ ಎನ್ ಮೋಹನರಾಮನ್, ಆನ್ ದ ಘಟಂ ಟಿಎಚ್ ಸುಭಾಷ್ ಚಂದ್ರನ್, ಆನ್ ದ ಖಂಜಿರ ತಿನ್ನಿಎಂ ವಿ ಕೃಷ್ಣನ್. ಟು ಬಿಗಿನ್ ವಿತ್, ವರ್ಣ ರಿಟನ್ ಬೈ ಪಟ್ನಂ ಸುಬ್ರಹ್ಮಣ್ಯ ಅಯ್ಯರ್, ಸೆಟ್ ಟು ನವರಾಗ ಮಾಲಿಕೆ ಆದಿತಾಳ.

ಇನ್ನೀಗ ಮುತ್ತುಸ್ವಾಮಿ ದೀಕ್ಷಿತರ ರಚನೆ ಹಂಸಧ್ವನಿ ರಾಗ ತಾಳದಲ್ಲಿದೆ ವಾತಾಪಿ ಗಣಪತಿಂ. ನೌ ವಾತಾಪಿ ಗಣಪತಿಂ ರಿಟನ್ ಬೈ ಮುತ್ತುಸ್ವಾಮಿ ದೀಕ್ಷಿತರ್ ಸೆಟ್ ಟು ಹಂಸಧ್ವನಿ ರಾಗ ಆದಿತಾಳ.

ರಘುವಂಶ ಸುಧಾಂ ಬುದಿಚಂದ್ರ ಕದನ ಕುತೂಹಲರಾಗ ಆದಿತಾಳದಲ್ಲಿ ಪಟ್ಟಣಂ ಸುಬ್ರಹ್ಮಣ್ಯ ಅಯ್ಯರವರ ರಚನೆ ರಘುವಂಶ ಸುಧಾಂ ಬುದಿ ಚಂದ್ರ ರಿಟನ್ ಬೈ ಪಟ್ಟಣಂ ಸುಬ್ರಹ್ಮಣ್ಯ ಅಯ್ಯರ್ ಸೆಟ್ಟು ಕದನ ಕುತೂಹಲರಾಗ ಆದಿತಾಳ.

ಇನ್ನೀಗ ಲಲಿದಾಸರ ಒಂದು ರಚನೆ ಪಾವನಗುರು ಹಂಸಾನಂದಿರಾಗ ರೂಪಕ ತಾಳದಲ್ಲಿದೆ. ಪಾವನಗುರು ರಿಟನ್ ಬೈ ಲಲಿತದಾಸ, ಸೆಟ್ ಟು ಹಂಸಾನಂದಿರಾಗ ರೂಪಕಳಾ.

ಅಜೀಶ್ ವೈದ್ಯ ಅವರಿಂದ ವೀಣಾ ವಾದನ ಆಲಿಸುತ್ತಿದ್ದೀರಿ. ಮೃದಂಗ ಸಹಕಾರದಲ್ಲಿ ಕಾರೈ ಕುರುಚಿ ಎನ್ ಮೋಹನ ರಾಮನ್, ಘಟ ಟಿಎಚ್ ಸುಭಾಷ್ ಚಂದ್ರನ್, ಖಂಜಿರ ತಿನ್ನಿಎಂ ಕೃಷ್ಣನ್. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಈಗ ತ್ಯಾಗರಾಜರ ಕೃತಿ ಅಭಿನಿರಾಗ ಆದಿತಾಳದಲ್ಲಿದೆ ನಗುಮೋಮು. Dear listeners, you are listening to Veena Rachel by Rajesh Vaidya. Accompanies are On the Mridangam, Karai Kuruchi, N. Mohanaraman, Ghatta, T.H. Subhaschandran, Khanjira, Tinniyam Vaikshnan. Continuing the program, now, a composition of Tyagaraja set to Abhediraga Adithala, Nagumomu Ghanalene.

ಭಾಗ್ಯಾದ ಲಕ್ಷ್ಮೀ ಬಾರಮ್ಮ. ಪುರಂದರದಾಸರ ದೇವರನಾಮ ಮಧ್ಯಮಾವತಿ ರಾಗ ಆದಿತಾಳದಲ್ಲಿದೆ. ಭಾಗ್ಯಾದ ಲಕ್ಷ್ಮೀ ಬಾರಮ್ಮ ಆ ಡಿವೋಷನಲ್ ಸಾಂಗ್ ರಿಟನ್ ಬೈ ಪುರಂದರದಾಸ, ಸೆಟ್ಟು ಮಧ್ಯಮಾವತಿ ರಾಗ ಆದಿತಾಳ.

ಇದುವರೆಗೂ ರಾಜೇಶ್ ವೈದ್ಯ ಅವರಿಂದ ವೀಣಾವಾದನ ಆಲಿಸಿದರೆ. ಮೃದಂಗ ಸಹಕಾರ ನೀಡಿದ ಕಾರೈ ಕುರುಚಿ ಎನ್ ಮೋಹನರಾಮನ್, ಘಟ ಟಿಎಚ್ ಸುಭಾಷ್ ಚಂದ್ರನ್, ಖಂಜಿರ ತಿನ್ನಿಎಂ ವೈ ಕೃಷ್ಣನ್. ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. Dear listeners, in today's program, you just heard Veena recital by Rajesh Vaidya. He was accompanied on the mridangam by Karai Kuruchi N. Mohanaraman, on the ghatam T.H. Subhash Chandran, on Khanjira Thinniyam Y. Krishnan. This program is a contribution of Akashwadi Bengaluru, anytime Indian music.

0: ಕಂಪನಾಂಕ 100.1 ಮೆಗಾಹರ್ಟ್ಸ್ ಗಳು. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ಪ್ರಭಾಕರ್ ಕಾರೇಕಾರ್ ಅವರ ಗಾಯನ ಕೇಳುವಿರಿ. ರಾಗ್ ಮಧುಮಾತ್ ಸಾರಂಗ್, ಖಯಾಲ್ ವಿಲಂಬಿತ್ ತೇಂತಾಲ್ ಮೋರಾ ರಂಗೀಲಾ, ಧೃತ್ತೇಂತಾಲ್ ರಂಗದೇ ರಂಗದೇ.
1: ಲಿಸನ್ ಟು ಹಿಂದೂಸ್ತಾನಿ ವೋಕಲ್ ರೆಸೈಟಲ್ ಬೈ ಪಂಡಿತ್ ಪ್ರಭಾಕರ್ ಕಾರೇಕಾರ್, ರಾಗ್ ಮಧುಮಾತ್ ಸಾರಂಗ್, ಖ್ಯಾಲ್ ವಿಲಂಬಿತ ತೇಂತಾಲ್ ಮೋರೆ ರಂಗೀಲಾ, ಧೃತ್ ತೇಂತಾಲ್ ರಂಗದೇ ರಂಗದೇ.

0: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ಪ್ರಭಾಕರ್ ಕಾರೇಕಾರ್ ಅವರ ಗಾಯನ ಕೇಳುತ್ತಿರುವಿರಿ. ಪಕ್ಕವಾದ್ಯದಲ್ಲಿ ತಬಲ ಪಂಡಿತ್ ರಘುನಾಥ್ ನಾಕೋಡ್, ಹಾರ್ಮೋನಿಯಂ ವಸಂತ ಕನಕಾಪುರ್. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಇನ್ನೀಗ ರಾಗ್ ಸಾಲವರಾಳಿ, ಖಯಾಲ್ ವಿಲಂಬಿತ್ ಏಕ್ತಾಲ್ ಆಜ್ ಬಧಾಯಿ ಬಾಜೋ, ನೃತ್ಯೇಂತಾಲ್ ಸುಮಿರ ಸಾಹೇಬ್ ಸುಲ್ತಾನಾ.
1: ಯು ಆರ್ ಲಿಸ್ನಿಂಗ್ ಟು ವೋಕಲ್ ರಿಸೈಟಲ್ ಬೈ ಪಂಡಿತ್ ಪ್ರಭಾಕರ್ ಕಾರೇಕರ್. He is accompanied on tabla by Pandit Raghunath Nakod, harmonium by Shri Vasant Kanakapur. Continuing the concert, and listen to Raag Salagavaradi. Khyal Vilambit Ektal Aaj Badhai Bajo, Dhrit Teen Tal Sumira Saheb Sultana.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ಪ್ರಭಾಕರ್ ಕಾರ್ಯಕರ್ ಅವರ ಗಾಯನ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಹಕಾರ ನೀಡಿದವರು ಪಂಡಿತ್ ರಘುನಾಥ್ ನಾಕೋಡ್, ಹಾರ್ಮೋನಿಯಂ ವಸಂತ ಕನಕಾಪುರ್. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ಆರ್ ಲಿಸ್ನಿಂಗ್ ಟು ವೋಕಲ್ ರಿಸೈಟಲ್ ಬೈ ಪಂಡಿತ್ ಪ್ರಭಾಕರ್ ಕಾರಿಕರ್. ಹಿ ವಾಸ್ ಅಕಂಪನಿಡ್ ಆನ್ ತಬಲಾ ಬೈ ಪಂಡಿತ್ ರಘುನಾಥ್ ನಾಕೋಡ್, ಹಾರ್ಮೋನಿಯಂ ಬೈ ಶ್ರೀವಂತ್ ಕನಕಾಪುರ್.
2: ದಿಸ್ ಪ್ರೋಗ್ರಾಮ್ ಇಸ್ ದ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಧಾರವಾಡ್.

0: ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸಂಗೀತ ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ಆಲಿಸೋಣ ಅರುಣಾ ಸಾಯಿರಾಮ್ ಅವರ ಹಾಡುಗಾರಿಕೆಯನ್ನು. ಪಕ್ಕವಾದ್ಯದಲ್ಲಿ ವೈಲಿನ್ ಸಹಕಾರ ಆರ್ ರಾಜಲಕ್ಷ್ಮಿ, ಮೃದಂಗ ಎಂಎ ಕೃಷ್ಣಮೂರ್ತಿ, ಖಂಚಿರ ಬಿಎನ್ ಚಂದ್ರಮೌಳಿ. ಮೊದಲಿಗೆ ಅಮೃತ ವರ್ಷಿಣಿ ರಾಗದ ವರ್ಣ ಆದಿತಾಳದಲ್ಲಿದೆ. ವೆಲ್ಕಮ್ ಟು ಟುಡೇ ಕರ್ನಾಟಕ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಮ್. Dear listeners, in today's program we bring you vocal rendition by Aruna Sairam. Accompanists are on the violin R. Rajalakshmi, on the mridangam M. A. Krishnamurthy, on the khanchira B. N. Chandramouli. To begin with, Varna set to Amrita Varshini Raga Adithala.

ಇದೀಗ ತ್ಯಾಗರಾಜರ ರಚನೆ ಆರ್ಭಿಗ ರೂಪಕ ತಾಳದಲ್ಲಿದೆ. ನಾದಸುಧಾರಸಂಬಿಲನು ನೌ ನಾದಸುಧಾರಸಂಬಿಲನು ಸೆಟ್ಟು ಆರಭಿರಾಗ ರೂಪಕತಾಳ ರಿಟನ್ ಬೈ ತ್ಯಾಗರಾಜ.

ಈಗ ಸಂತನಾಮ ದೇವರ ರಚನೆ ಅಭಂಗರಾಗ ಏಕತಾಳದಲ್ಲಿದೆ. ಮಾಹೇರ ಪಂಡರಿ, ಮಾಹೇರ ಪಂಡರಿ ರಿಟನ್ ಬೈ ಸಂತನಾಮದೇವ, ಸೆಟ್ಟು ಅಭಂಗರಾಗ ಏಕತಾಳ.

ಅರುಣ ಸಾಯಿರಾಮ್ ಅವರ ಹಾಡರಿಕೆಯನ್ನು ಆಲಿಸುತ್ತಿದ್ದೀರಿ. ವಯಲಿನ್ ಸಹಕಾರದಲ್ಲಿ ಆರ್ ರಾಜಲಕ್ಷ್ಮಿ, ಮೃದಂಗ ಎಂಎ ಕೃಷ್ಣಮೂರ್ತಿ, ಖಂಜಿರ ಬಿಎನ್ ಚಂದ್ರಮೌಳಿ. ಈಗ ಮಿಶ್ರ ಜಂಪೆ ತೋಡಿರಾಗಿರುವ ರಾಗತಾನ ಪಲ್ಲವಿ. ಡಿ ಲಿಸನ್ಸ್, ಯು ಆರ್ ಲಿಸ್ನಿಂಗ್ ಟು ವೋಕಲ್ ರೆಂಡಿಷನ್ ಬೈ ಅರುಣ ಸಾಯಿರಾಮ್. ಅಕಂಪನಿಸ್ ಆರ್ ಆನ್ ದ ವಯಲಿನ್ ಆರ್ ರಾಜಲಕ್ಷ್ಮಿ, ಆನ್ ದ ಮೃದಂಗ ಎಂಎ ಕೃಷ್ಣಮೂರ್ತಿ, ಆನ್ ದ ಖಂಜಿರ ಬಿಎನ್ ಚಂದ್ರಮೌಳಿ. ಕಂಟಿನ್ಯೂಯಿಂಗ್ ದ ಪ್ರೋಗ್ರಾಮ್ ನೌ ಲೆಟ್ ಇಸ್ ಲಿಸನ್ ಟು ರಾಗತಾನ ಪಲ್ಲವಿ ಸೆಟ್ ತೋಡಿರಾಗ ಮಿಶ್ರ ಜಂಪಿತಾ.

ಇದುವರೆಗೂ ಅರುಣಾ ಸಾಯಿರಾಮ್ ಅವರ ಹಾಡುಗಾರಿಕೆಯನ್ನು ಆಲಿಸಿದರೆ. ವಯಲಿನ್ ಸಹಕಾರ ನೀಡಿದವರು ಆರ್ ರಾಜಲಕ್ಷ್ಮಿ, ಮೃದಂಗ ಎಂಎ ಕೃಷ್ಣಮೂರ್ತಿ, ಖಂಜರ ಬಿಎನ್ ಚಂದ್ರಮೌಳಿ. ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. ಇನ್ ಟುಡೇಸ್ ಪ್ರೋಗ್ರಾಮ್ ಯು ಜಸ್ಟ್ ಹರ್ಡ್ ವೋಕಲ್ ರೆಂಡಿಷನ್ ಬೈ ಅರುಣಾ ಸಾಯಿರಾಮ್. ಅಕಂಪನಿಸ್ ಆನ್ ದ ವಯಲಿನ್ ಆರ್ ರಾಜಲಕ್ಷ್ಮಿ, ಆನ್ ದ ಮೃದಂಗಂ ಎಂಎ ಕೃಷ್ಣಮೂರ್ತಿ, ಆನ್ ದ ಖಂಜರ ಬಿಎನ್ ಚಂದ್ರಮೌಳಿ. This program is a contribution of Akashvani Bengaluru, anytime, any music.